ನಮೋ ಸೂರ್ ಸೂರ್ಜಿ ನಮೋ ಚಂದ್ರ ಚಂದ್ರೇ ನಮೋ ರಾಜರಾಜೇ ನಮೋ ನರೇಂದ್ರೇ ನಮೋ ಅಂಧಕಾರೇ ನಮೋ ದೇ ತೇಜೇ ನಮೋ ಬೃಂದೇ ನಮೋ ಬೀಜೇ ನಮೋ ರಾಸಂತಾಂ ಸಂಶಾದ ರೂಪೇ ನಮೋ ಪರಮ ತತ್ತಂ ಸ್ವರೂಪೇ ನಮೋ ಜೋಗ ಜೋಗೇ ನಮೋ ಜ್ಞಾನ ಜ್ಞಾನೇ ನಮೋ ಮಂತ್ರ ಮಂತ್ರೇ ನಮೋ ಧ್ಯಾನ ಧ್ಯಾನೇ ನಮೋ ಯುದ್ಧ ಯುದ್ಧೇ ನಮೋ ಜ್ಞಾನ ಜ್ಞಾನೇ ನಮೋ